ಗೀತ ಹರೆಯುವಸ ಇಮ ಜೀನಾ ಎಮ ಗಿಯ ಇಡನೆ ಬೇ ಮತ್ತೇನೆ ತೇಬೇಸ್ ಸಂತು ಇಡ ಕಾ ಎಮ ಇಡನೆ ಬೇ ನ ಕೊನು ಹೋ ಸಬೆಡೋರಿಯಾ ನೋಡೋಮಿ ಮೋಸು ಬೈತಾ